kakra bi anaa. Wɔka kyerɛ wɔn sɛ, mumpre nhyɛ ne ɛpono teatea no mu. Na mesi mo sɛ, nnipa pii bɛhwehwɛ mu ahyɛ ne, na wɔntumi. Ifiri bra, ifiri wura no bɛsɔre ato pono mu no ara.